ಪ್ರೀತ್ಪು ಬಲೀನ ಹುಟ್ಟ ಸತ್ಗುರು ಶಬದ ಅಥ ಅಮೇ ತಾರಸಗುಟ್ಟ ಮತ ಮಾತ ಸಂತೋಖ ಪಿತಾ ಸರ್ ಸಹಜ ಸುಮಾಯೋ ಆಯುನಿ ಸಂಭವ್ಯೋ ಜಗದ್ ಗುರ್ ಬಚನ ತರಾಯೋ ಅಭಗಾತ್ ಅಗೋಚರ ಪರ ಪರ ಮನ ಗುರು ಶಬದ ವಸಾಯೋ.